0: FM 90.4 ವಿನಾಯಕ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಡಾಕ್ಟರ್ ಸಿಬಿಆರ್ಎಸ್ ಗಜಪತಿರಾಜು ಸಾಗಿರಾಜು ಪಿಡಿಸಿಸಿ ಸರ್ಜಿಕಲ್ ಗ್ಯಾಸ್ಟ್ರೋ ಆಂಟ್ರಾಲಜಿಸ್ಟ್ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಡಾಕ್ಟರ್ ಜಿಎನ್ ದಿವ್ಯತೇಜ ಸಾಗಿರಾಜು ಎಂಎಸ್ಒಬಿಜಿ ಗೈನಿಕ್ ಅಂಡ್ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್
1: ಡಾಕ್ಟರ್ ಪಿಡಿಎಂ ಸ್ವರೂಪ್ ಎಂಡಿ ಜನರಲ್ ಮೆಡಿಸಿನ್
0: ಡಾಕ್ಟರ್ ಲಕ್ಷ್ಮೀ ಚಂದನಾ ಯೂರಾಲಜಿಸ್ಟ್ ಯೂರೋ ಗೈನಕಾಲಜಿಸ್ಟ್ ಡಾಕ್ಟರ್ ಜಿ ಫಣೀಂದ್ರ ಗಿರಿನಾಥ್ ಎಂಡಿ ಪಿಡಿಯಾಟ್ರಿಕ್ಸ್
1: ಡಾಕ್ಟರ್ ಎಸ್ ಪೂರ್ಣಚಂದ್ ಎಂಡಿ ಇಂಟರ್ವೆನ್ಷನಲ್ ಪಲ್ಮನಾಲಜಿಸ್ಟ್ ಎಮರ್ಜೆನ್ಸಿ ಕ್ರಿಟಿಕಲ್ ಕೇರ್ ಟೀಮ್
2: ಡಾಕ್ಟರ್ ಪಿ ಪ್ರವೀಣ್ ಎಂಎಸ್ ಆರ್ಥೋಪೆಡಿಕ್ಸ್ ಡಾಕ್ಟರ್ ಮಾಚವರಿಪು ಮಹೇಶ್ ಎಂಬಿಬಿಎಸ್ ಡಿಎನ್ಬಿ ಎಂಎಸ್ ನ್ಯೂರೋ ಸರ್ಜರಿ ಬ್ರೈನ್ ಅಂಡ್ ಸ್ಪೈನ್ ಸರ್ಜನ್ ಡಾಕ್ಟರ್ ಎನ್ ಮಾಧುರಿ ಎಂಬಿಬಿಎಸ್ ಎಂಎಸ್ ಎಂಸಿಎಚ್ ಸರ್ಜಿಕಲ್ ಆಂಕಾಲಜಿ ಎಫ್ಐ ಎಂಎಎಸ್ ಕ್ಯಾನ್ಸರ್ ಸರ್ಜನ್
0: ವಿನಾಯಕ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಜೆಪಿ ರೋಡ್ ಭೀಮವರಂ.

0: ವಿನಾಯಕ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಡಾಕ್ಟರ್ ಸಿಬಿಆರ್ಎಸ್ ಗಜಪತಿರಾಜು ಸಾಗಿರಾಜು, ಪಿಡಿಸಿಸಿ ಸರ್ಜಿಕಲ್ ಗ್ಯಾಸ್ಟ್ರೋ ಆಂಟ್ರಾಲಜಿಸ್ಟ್ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್, ಡಾಕ್ಟರ್ ಜಿಎನ್ ದಿವ್ಯತೇಜ ಸಾಗಿರಾಜು, ಎಂಎಸ್ ಒಬಿಜಿ ಗೈನಿಕ್ ಅಂಡ್ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್,
1: ಡಾಕ್ಟರ್ ಪಿಡಿಎಂ ಸ್ವರೂಪ್ ಎಂಡಿ ಜನರಲ್ ಮೆಡಿಸಿನ್,
0: ಡಾಕ್ಟರ್ ಲಕ್ಷ್ಮೀ ಚಂದನಾ ಯೂರಾಲಜಿಸ್ಟ್ ಯೂರೋ ಗೈನಕಾಲಜಿಸ್ಟ್, ಡಾಕ್ಟರ್ ಜಿ ಫಣೀಂದ್ರ ಗಿರಿನಾಥ್ ಎಂಡಿ ಪಿಡಿಯಾಟ್ರಿಕ್ಸ್,
1: ಡಾಕ್ಟರ್ ಎಸ್ ಪೂರ್ಣಚಂದ್ ಎಂಡಿ ಇಂಟರ್ವೆನ್ಷನಲ್ ಪಲ್ಮನಾಲಜಿಸ್ಟ್ ಎಮರ್ಜೆನ್ಸಿ ಕ್ರಿಟಿಕಲ್ ಕೇರ್ ಟೀಮ್, ಡಾಕ್ಟರ್ ಪಿ ಪ್ರವೀಣ್ ಎಂಎಸ್ ಆರ್ಥೋಪೆಡಿಕ್ಸ್, ಡಾಕ್ಟರ್ ಮಾಚವರಪು ಮಹೇಶ್ ಎಂಬಿಬಿಎಸ್ ಡಿಎನ್ಬಿ ಎಂಎಸ್ ಯೂರೋ ಸರ್ಜರಿ ಬ್ರೈನ್ ಅಂಡ್ ಸ್ಪೈನ್ ಸರ್ಜನ್, ಡಾಕ್ಟರ್ ಎನ್ ಮಾಧುರಿ ಎಂಬಿಬಿಎಸ್ ಎಂಎಸ್ ಎಂಸಿಎಚ್ ಸರ್ಜಿಕಲ್ ಆಂಕಾಲಜಿ, ಎಫ್ಐ ಎಂಎಎಸ್ ಕ್ಯಾನ್ಸರ್ ಸರ್ಜನ್.
0: ವಿನಾಯಕ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಜೆಪಿ ರೋಡ್, ಭೀಮವರಂ.
2: ವಿಷ್ಣು ದಂತ ವೈದ್ಯ ಕಳಾಸೆಲ ಡಿಪಾರ್ಟ್ಮೆಂಟ್ ಆಫ್ ಪೆಡೋಡಾಂಟಿಕ್ಸ್ ಮರಿಯು ಪ್ರಿವೆಂಟಿವ್ ಡೆಂಟಿಸ್ಟ್ರಿ ವಾರಿ ಆಧ್ವರ್ಯಂಲೋ
1: ಪ್ರತಿ ಮಂಗಳ ಮರಿಯು ಶನಿವಾರಲ್ಲೂ ವಿಷ್ಣು ದಂತ ವೈದ್ಯ ಕಳಾಸಲ పిల్లల దంత వైద్య విభాగం నందు చిన్నారులకు ఉచిత దంత వైద్య సేవలు అందించబడును.
2: కావున తల్లిదండ్రులు మీ పిల్లల నోటి సంబంధిత వ్యాధులను నివారించడానికి ఈ సేవలు వినియోగించుకోవాల్సిందిగా కోరుచున్నాం.
1: మరిన్ని వివరాలకై సంప్రదించండి విష్ణు దంత వైద్య కళాశాల, విష్ణుపూర్, భీమవరం.